ಆಸ್ಟ್ರೇಲಿಯಾ ವಿಮೆನ್ಸ್ ಟೀಮ್ ವೆಸ್ಟ್ ಇಂಡೀಸ್ ವಿಮೆನ್ಸ್ ಟೀಮ್ ತಪ್ಪ ಥಮ್ಸಲ್ ಸೆಮಿಫೈನಲ್ ಗೆ ಶಿಕಸ್ತು ಕಳೆದಿದೆ. ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಟೈ ಕ್ವಾಲಿಫೈ ಕಡಿದ ಐಸಿಸಿ ವಿಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸಖ್ತ ಮುಕಾಬಲೆ ಜರಿದಿ. ಆಸ್ಟ್ರೇಲಿಯಾ ವಿಮೆನ್ಸ್ ಟೀಮ್ ದ ವೆಸ್ಟ್ ಇಂಡೀಸ್ ವಿಮೆನ್ಸ್ ಟೀಮ್ ತಪ್ಪ ಥಮ್ಸಲ್ ಸೆಮಿಫೈನಲ್ ಗೆ ಶಿಕಸ್ತು ಕಳೆದಿದೆ. ದ ವಿಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೈ ಕ್ವಾಲಿಫೈ ಕಳೆದ ಆಸ್ಟ್ರೇಲಿಯಾ ವಿಮೆನ್ಸ್ ಟೀಮ್ ಯುಎಸ್ಎಲ್ಸ್ ಪಾಕಿಸ್ತಾನ ಹದಫ್ ದೇರಳ ಸಮ್ ಓರ್ಕಿ ಪುರ ಕಳೆದಿ. ವೆಸ್ಟ್ ಇಂಡೀಸ್ ವಿಮೆನ್ಸ್ ಟೀಮ್ ದ ಟಾಸ್ ಕಟಲು ನಬಾದ್ ಬೆಟ್ಟಿಂಗ್ ಕೌಲು ಫೈಸಲ ಕಡೆವ ಮುಕರ ಶಲ್ ಓರ್ಸ್ಕಿ ಓ ವಿಕೆಟ್ ಉಪ ನುಕ್ಸಾನ್ ಯುಎಸ್ಎಲ್ ಪಿಂಜವಿಸ್ತರನ್ ಜೋಡ್ ಕಡಿಯು. ಅವಲ ಆಸ್ಟ್ರೇಲಿಯಾದ ಯುಎಸ್ಎಲ್ಸ್ ಪಾಕಿಸ್ತಾನ ಹದಫ್ ದ್ವೇ ವಿಕೆಟ್ ಉಪ ನುಕ್ಸಾನ್ ದೇರಳ ಸಮ್ ಓರ್ಕಿ ಪುರ ಕಳೆದಿ. ಓಲೆ ಬಲ್ಫಾರವಾನ್ ಫಿಫಾ ವರ್ಲ್ಡ್ ಕಪ್ ಕೆ ನಾರ್ವೆ ಫ್ರಾನ್ಸ್ ಘಟಿ ಕಮ್ಯಾಬೈ ಹಸಿಲಿ ಕಳೆದಿ. ರೌಂಡ್ ಸಿಕ್ಸ್ಟೀನ್ ಕೆ ಜೈ ಜೋಡ್ ಕಳೆದಿ. ಪರವಾನ್ ಫಿಫಾ ವರ್ಲ್ಡ್ ಕಪ್ ಯೋ ಮ್ಯಾಚ್ ದ ನಾರ್ವೆ ಆವ್ ಎರಿಕೋಸ್ ಪಮಸ್ ಕಿಲು ಬಿದಲಿದೆ. ಚೆ ನಾರ್ವೆ ದಯೋದ್ವ ಗೋಸ್ರ ಎರಿಕೋಸ್ ಶಿಕಸ್ ತೋರ್ ಕಳಿದೆ. ಔಬಲ್ ಹಾ ಫ್ರಾನ್ಸ್ ಸ್ವೀಡನ್ ತ ಅಸನ ಹೆಸರ ದ್ರಿ ಗುಲುನುಸರ ಶಿಕಸ್ ತೋರ್ ಕಳಿದೆ. ದ್ವಯೋ ಟೀಮೋನು ರೌಂಡ್ ಆಫ್ ಸಿಕ್ಸ್ಟೀನ್ ಕೆ ಜೈ ಜೋಡ್ ಕಳಿದೆ. موسمیات محکمہ تر مہا 1340 گھنٹوں پر دوران کرکل کی مروت بنو او ٹانگ خوش زین والا کو کے بران شوی او زین والا کو کے پاسمان خال خال وریز وی د موسمیات محکمہ لخوا ویلی شوی دی چے کرکل کی مروت بنو او ٹانگ خوش سیم کے رتلن کو 1340 گھنٹوں پر دوران دا بران وریدو امکان دی او زین والا کو کے با موسم اونچو گرمی دو موسمیات محکمہ تر مہا کرکل کی مروت بنو او ٹانگ خوش سیم کے نزیات نزیات درجے حرارت 9 ڈگری سینٹی گریڈ او کم نہ کم 25 ڈگری سینٹی گریڈ ریکارڈ کڑی شوی. پہ ہوا کی دنمائی تناسب 32% او دہ ہوا رفتار 10 کلومیٹر یو گھنٹہ ریکارڈ کڑی شوی. اول دیسرا کرکل کی مروت بنو او ٹانگ خوش سیم کی بنور سبا سہر یو لس منٹ دا پاس 15 بجے سیرو ہی او مہا مت 20 منٹ دا پاس 9 بجے بپریوسی. دود ریڈیو منیٹس 1.4 نیٹورک ہم خبرونا دنور ہم خبرونا ریدلو دپار ریڈیو منیٹس 1.4 نیٹورک سروسائی اس دن نیوز ٹیم سر ماترا کرے جزت دلیو الہ پامان.

ಮೊಬೈಲ್ ಬೈಕ್ ಅನ ಚಿಮ್ಮಾಕಿಲಕ್ ಕಾರ್ಸ್ತದೆ. ಮೊಬೈಲ್ ಬೈಕ್ ಅನ ಚಿಮ್ಮಾಕಿಲಕ್ ಕಾರ್ಸ್ತದೆ. ಹೊಖೇರ ಕಾಲ್ ಉರ್ತಾ ಕವಲೆ ಸೇ ಬಿಲ್ಕುಲ್ ಗುರು ಬುಕನ ನೆಕ್ಸ್ಟ್ ಕಲರ್ ಚಿಮಿಟ್ ಸರ ಕಾಲ್ ದಿಲಾರಿ ಸೂಕ್ತಿ ಡಾಕ್ಟರ್ ಸೇ ಬಿಲ್ಕುಲ್ ಮೊಬೈಲ್ ಕಾಲ್ ಅಖ್ಲಿ ಗನ ಓ ಮೊಬೈಲ್ ಚಿರಿ ಕಾಲ್ ರಬ್ ಕೈ ಖಾ ನೂರ ಅಂತ ಝರ ತೋ ಲಗೆದ ಯೂ ಮೆಂಟ್ ಚೆಕ್ ಯೂ ಮೆಂಟ್ ಕೆ ಚೆಕ್.

0: ಹಾ ಜಿ ಸೈ ದೇರ ಮನ್ನಾ ಥ್ಯಾಂಕ್ ಯು ಮೆಸೇಜ್ ಕೋಲಿ ಫರಿಶ್ತಾ ಮೆಸೇಜ್ ಕೇಳಿದೆ ಯೋ ಜಹಾನ್ ಬರನ ಬನ್ನ ಥ್ಯಾಂಕ್ ಯು ಸೋ ಮಚ್ ಚಪ್ರಗಾಮಿದೆ ಮೆಸೇಜ್ ವರ್ಕ್ ಟೀಕ್ ಶೋಡೇರ ಮನ್ನ ವೈಸೆ ತಾರಿಕ್ ಭಾಯಿ ಹಮಾರಿ ತರಫ ಬಾರಿಶ್ ಕಾ ಮೌಸಮ ಬನ್ ಗಯಾ ಹೈ ಬಾರಿಶ್ ಕಿ ಬೋ ಆ ರಹಿ ಹೈ ಉಜಾಲಾ ಹಟಕ್ ಮೆಸೇಜ್ ಕರೆ ಲೇತಂ ಬರ್ನ ಶಾಬಾಸ್ ಅಲ್ಲಾ ದೇವ್ ಕಿಜೆ ಬಾರೋ ಮುಶಿ ನೋ ಬದಾ ಶಾ ಖಬರ ಅದು ಚಿದಾ ಹವಗಾನೆ ಚುಕಮ್ ದೇರ ರವೋನಿ ದಿ ಓ ದೇ ಬರನು ಚುಕಮ್ ದೇಕರ ಸುವಿದ ಅಕಲಕಲ ಗುಲಲ ಚಿ ಮತ್ಲಬ ಚರ್ತ ಕಿ ಬಾರೋ ಮುಶಿ ಕನ ಬಲೈ ಲಕಿ ಮನೆ ಬಾರೋ ಮುಶಿ ಅಸಿ ನರ್ಜಿ ಲಕಿ ಮನೆ ಬಿಯಾಗಾ ದೇ ಬಾರೋ ಮ ಚುಕಮ್ ದೇಕರ ಸುವಿರ್ತು ಈ
1: ಸರ್ ಸರಿ ಬಲೈ ಸೈಡ್
0: ಅದಸೆ ಕಲ ಕಲ ದೇ ಬಾರೋ ಮಹ ಅದಸೆ ಖುಷ್ಬೂಯಿ ಚುಕಮ್ ದೇ ದರ್ಬನೆ ರುಶಿ ಕನ
1: ಬಿಲ್ಕುಲ್ ಇಮ್ ಜಕಿ ಖುಷ್ಬೂಯಿ ಚುಕಮದು ಅದಾ ಖಬರ ಕೈ ಚೈ ಬರೋನ ಆಗಾ ಖುಷ್ಬೂಯಿ ಚುಕಮದು ಆಗಾ ಅರ್ವರ ಸೇದಲ
0: ಬಿಲ್ಕುಲ್ ಅಸೆ ದೇ ದೇರ ಮನನ ಉಜಾಲ ಹಟಕ್ ಲೋಯ ಹದಸೆ ಲತ ಮರ್ನ ದೇ ಮೆಸೇಜ್ ವಕ ವೈ ತಾರಿಕ್ ಆಪ್ಕೊ ಪತಾ ಹೈ ಮೇ ಏಕ ನಾವಲ್ ಮೇ ನಾವಲ್ ಪಡ್ ರಹಿ ತೀ ಕೆ ಪಹಲೆ ತೋ ಕಿಸಿ ಕೋ ನರಾಜ್ ನಾ ಕರೋ ಲೇಕಿನ್ ಅಗರ್ ಫಿರ್ ಭೀ ಕೋಯಿ ಖಫಾ ಹೋ ಜಾಯೆ ತೋ ಉಸಿ ಟೈಮ್ ಹೀ ಮನಾವ್ ಕ್ಯೋಂಕಿ ಕ್ಯಾ ಪತಾ ಕಿ ಕಲ್ ಕೋ ಆಪ್ ಓಟ್ ಹೀ ನಾ ಜಾಓ ಔರ್ ವೋ ಖಫಾ ದೇ ಜಾಯೆ ಸೋ ಖಜಿ ಸೈದ ಠೀಕ್ ಸೋ ಡೇರ ಮನನ ಥ್ಯಾಂಕ್ ಯು ಫರಿಶ್ತಾ ಮೆಸೇಜ್ ಕರೆದೆ ಬನೋನಾ
1: ಜಿ ಜಿ
0: ಮೆಸೇಜ್ ಕವಲ ಯೋ ಜಹಾನ್ ಮನನ ಜಯ ಮೆಸೇಜ್ ದೇವಕಂ